ಶ್ರೋತಾವಣಿ ಸೂಚಂತಿ ಜೂಮ್ ತನನ ಕಾರ್ಯಕ್ರಮ 102.6 FM ಆಕಾಶವಾಣಿ ರೌರ್ಕೆಲಾ ಕೇಂದ್ರರು ಕಾರ್ಯಕ್ರಮರೆ ಥರ ಶುಣಿಬಾ ಕುಮಾರ ಬಾಪಿಂಗ ಕಂಠರು

ಶ್ರೋತಾಂದು ಪ್ರಚಾರಗಳು ಜೂಮ್ ತನನ ಕಾರ್ಯಕ್ರಮ ಆಕಾಶವಾಣಿ ರೌರ್ಕೆಲಾ 102.6 FM ಸಮಾಚಾರ ಪ್ರಭಾತ ಏನ್ ಪರೆ ಮರ್ನಿಂಗ್ ನ್ಯೂಸ್ ರಿಲೇ ಕರಿ ಪ್ರಚಾರ ಕರುಛು ಆಕಾಶವಾಣಿ ದಿಲ್ಲೀರು।